ಸಮು ಮಾಲಾ ಮಾವ ದೇವಾಲೇ ದೇನೆ ಹೊದಾಯಕ ಸವಾರೇ ಸುಮೇನ ಹೇದಿ ಹೇದಿ ವಾಯ ಜಾವೇ ದೇ دلال وکاتے قصب لالو نے وایا لے تھے ہم نے دسے خواب تالک بنا جو تھے بدلا وزے سب سے سارا بما محکوم خاتمے وے حسا کرتے تھے ಕಾಮನಾ ಸದು ಮಾಲಾ ವಾದ ದೇವಾ ದೇ ಆ